ಪಣ್ಣ ತಗಾಲು ನಂದನವ ನಹದ ದೂನಿ ಭಾವಲ್ಯ ಪಣ್ಣ ತಗಾಲು ನಂದನವ ನಹದ ಮುದ್ದಗ ಮುಡ್ದಗ ನಾವ ಠೀವಲ ಸತಿಯವು ಘಾತಾ

उस्ताद बिनु महाराज बनारस घराना उनकी एक रचना ಕೃತಕ ದಿನ ಕಿಡ ನಾಗ ದಿನ ನಾಗ ತಿನ್ನ ತಾಕ ದಿನ ಗಿಡ ನಾಗ ದಿನ ನಾಗ ತಿನ್ನ ತಾಕ ದಿನ ಕಿಡ ನಾಗ ದಿನ ನಾಗ ತಿನ್ನ ತಾಕ ದಿನ ಕಿಡ ನಾಗ ದಿನ ನಾಗ ತಿನ್ನ ತಾಕ ದಿನ ಕಿಡ ನಾಗ ದಿನ ನಾಗ ತಿನ್ನ ತಾಕ ದಿನ ಕಿಡ ನಾಗ ದಿನ ನಾಗ ತಿನ್ನ ತಾಕ ದಿನ ಕಿಡ ನಾಗ ದಿನ ನಾಗ ತಿನ್ನ ತಾಕ ದಿನ ಕಿಡ ನಾ

ಧದ್ರ ಕಡ್ತಕ್ಕಂಥ ಕಡ್ದ ಧದ್ರ ಕಡ್ತಕ್ಕಂಥ ಕಡ್ದ ಧದ್ರ ಕಡ್ತಕ್ಕಂಥ ಕಡ್ದ ಘೇ ಅಂತದ ಕಡ್ತಕ್ಕಂಥ ಕಡ್ತಕ್ಕಂಥ ಕಡ್ದ ಕಡ್ತಕ್ಕಂಥ ಕಡ್ದ ನಾ ತಾ ಧದ್ರ ಕಡ್ತಕ್ಕಂಥ ಕಡ್ದ ನಾ ತಾ